0: ಮಕ್ಕೇನಿದೆ
1: ಮಕ್ಕೆ.
0: ನೆರೆ ಬೊಕ್ಕಿಯ ಸಮ ಸ್ಟಾಫ್ ಫೋರ್ ಒನ್ ಹಾಶ್ ಇಗ್ರದಿ ನಿವಾದ ಕೊರೋರೆ.
1: ಓ ಯೆಸ್.